ಸ್ವರದಲ್ಲಿ ಕೇಳೋಣ ಈ ರಚನೆ. ಎಚ್ಚೆತ್ತು ಇರು ಕಂಡೆ ಮನವೇ. ಲೆಟ್ ಅಸ್ ಲಿಸನ್ ಟು ನರಸಿಂಹರಾಯ ಪ್ರೆಸೆಂಟಿಂಗ್ ದಿಸ್ ಕಾಂಪೋಸಿಷನ್. ಎಚ್ಚೆತ್ತು ಇರು ಕಂಡೆ ಮನವೇ.

ಸದಾಶಿವ ಬ್ರಹ್ಮೇಂದ್ರ ರಚನೆ ಪಿಜಿಆರ್ಸಂ ಯಾವ ಕೇಳಿ ಸದಾಶಿವ ಬ್ರಹ್ಮೇಂದ್ರ ಕಂಪೋಸಿಷನ್ ಪಿಜಿಆರ್ಸಂ.

0: ಪ್ರಿಯ ಕೇಳುಗರೆ, ಇಂದಿನ ಭಕ್ತಿ ಸಂಗೀತ ಕಾರ್ಯಕ್ರಮ ನೀವು ಕೇಳಿದ್ದು ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ. ಡಿಯರ್ ಲಿಸ್ನರ್ಸ್, ದ ಡಿವೋಷನಲ್ ಮ್ಯೂಸಿಕ್ ಪ್ರೋಗ್ರಾಮ್ ಯು ಎಂಜಾಯ್ಡ್ ಈಸ್ ಎ ಕಾಂಟ್ರಿಬ್ಯೂಷನ್ ಆಫ್ ಆಕಾಶವಾಣಿ ಬೆಂಗಳೂರು. ಎನಿ ಟೈಮ್ ಇಂಡಿಯನ್ ಮ್ಯೂಸಿಕ್.
1: ಇದು ಆಕಾಶವಾಣಿಯ ಭಾರತೀಯ ಶಾಸ್ತ್ರೀಯ ಸಂಗೀತ ವಾಹಿನಿ ಅಮೃತ ವರ್ಷಿಣಿ 100.1 ಎಫ್ಎಂ. ಅಮೃತ ಗುರುಕುಲ ಸಂಗೀತ ಪಾಠ ಹೇಳಿಕೊಡುತ್ತಾರೆ ಡಿ ಶಶಿಕಲಾ. ಭಾಗವಹಿಸುವ ವಿದ್ಯಾರ್ಥಿನಿ ಪದ್ಮಶ್ರೀ ಬಾಲಾಜಿ.
2: ನಮಸ್ಕಾರ ಮೇಡಮ್.
3: ನಮಸ್ಕಾರ ಅಮ್ಮ. ನಾಮೂರಲ್ಲನು ವಿನಿ ಕೀರ್ತನೆಯನ್ನ ಪಾಠ ಮಾಡ್ತಾ ಇದ್ದೇವೆ. ಅನುಪಲ್ವಿ ಮಾಡ್ತಾ ಇದ್ವು. ಎರಡನೇ ಸಂಗತಿಯಿಂದ ಒಂದ್ಸಲ ಹಾಡ್ಬಿಟ್ಟು ಚರಣ ತೆಗೆದುಕೊಳ್ಳೋಣ. ಒಂದೊಂದ್ಸಲ ಹಾಡಿ, ನಿಮಗೂ ಚೆನ್ನಾಗಿ ಅರ್ಥ ಆಗಿದೆ ಅನ್ಸುತ್ತೆ.

0: ಇದು ನಾಲ್ಕನೇ ಸಂಗತಿ ಹಾಡಿ ಏ ಮರವಲೆನ ಹಾಡಿ ಪಾಮರ ಮನುಜುಲಲೋ ಎರಡನೇ ಸಂಗತಿ ಹಾಡಿ ಆಮೇಲೆ ನಿಲುಗಡೆ ಹಾಡಿ ನಿಲ್ಲಿಸಬೇಕು
1: ಸರಿ ಮೇಡಮ್
0: ಇದು ಅರ್ಥ ಆಗಿದೆ ಅನ್ಸುತ್ತೆ
1: ಅರ್ಥ ಆಯ್ತು
0: ಈಗ ಚರಣ ತೆಗೆದುಕೊಳ್ಳೋಣ ಎರಡು ಚರಣಗಳಿವೆ ಇದಕ್ಕೆ
1: ಸರಿ
0: ಮೊದಲನೇ ಚರಣ ಹೇಳ್ತೀನಿ ಇಭ ರಾಜೇಂದ್ರುಡು ಎಕ್ಕುವೈನ
1: ಎಕ್ಕುವೈನ
0: ಲಂಚ ಮಿಚ್ಚಿನ ದೇಮಿರ
1: ಲಂಚ ಮಿಚ್ಚಿನ ದೇಮಿರ
0: ಓ ರಾಮ
1: ಓ ರಾಮ
0: ಗಜರಾಜ ಹೆಚ್ಚಾಗಿ ನಿನಗೇನಾದ್ರು ಕೊಟ್ನ ಲಂಚ ಅಂತಂದ್ರೆ ಇವಾಗಿನ ಲಂಚ ಅಲ್ಲ ಏನಾದ್ರೂ ಹೆಚ್ಚಾಗಿ ನಿನ್ನನ್ನ ಪೂಜಿಸಿದ್ನ ಪ್ರಾರ್ಥನೆ ಮಾಡಿದ್ನ ನಿನಗೆ ಏನ್ ಮಾಡ್ದ ಸಭಲು ಮಾನಮು ಬೋವು ಸಮಯಂಬುನ ಸಭೆಯಲ್ಲಿ ದ್ರೌಪದಿಗೆ ಮಾನಭಂಗ ಮಾಡಿದಂತ ಸಮಯದಲ್ಲಿ ಸತಿಯೇ ಮಿಚ್ಚನುರ ದ್ರೌಪದಿ ಅವಳೇನ್ ಕೊಟ್ಲಪ್ಪ ಇವರೆಲ್ಲ ನಿನಗೇನ್ ಕೊಟ್ಟಿದ್ದಾರೆ ಇವರ ಮೊರೆ ಎಲ್ಲ ಕೇಳದೆ ನಂದನ್ ಯಾಕೆ ನೀನ್ ಕೇಳ್ತಾ ಇಲ್ಲ ಅಂತ ಹೇಳ್ತಾರೆ ತ್ಯಾಗರಾಜ ಇದು ಎರಡಕ್ಷರ ತಳಿ ತಕ್ಕ ತಳಿ

0: ರಿಮಪ್ಪ ಅಲ್ಲಿ ಪ ನಾಲ್ಕು ಅಕ್ಷರ ರಿಮ ರಿಮಪ್ಪ ಅದು ಅಂಡರ್ಲೈನ್ ಹಾಕೋಬೇಕು ಪಪ್ಪ ಅಲ್ಲಿಗೆ ಲಘು ಮುಗಿಯುತ್ತೆ ಇನ್ನು ಮೂರು ಅಕ್ಷರ ಮುಂದುವರಿಯುತ್ತೆ
1: ಧೃತಕ್ಕೆ

ಇವರಾಜೇಂದ್ರುಡು ಲಘು ಆಗತ್ತೆ, ಮೂರ್ ಅಕ್ಷರ ಧೃತಕ್ಕೆ ಬರುತ್ತೆ, ಎಕ್ಕು ವೈ ಮೊದಲನೇ ಧೃತ ಆಗತ್ತೆ. ನೀಪ ಮಗ ಅಲ್ಲಿಂದ ಎರಡನೇ ಧೃತ ಆಗತ್ತೆ, ಲಂಚ ಆದ್ಮೇಲೆ ಇನ್ನು ಮೂರ್ ಅಕ್ಷರ ಮುಂದಕ್ಕೆ ತಳ್ಳತ್ತೆ ರೀದು. ರೀ ಟೋಟಲ್ ಐದು ಅಕ್ಷರ ಆಗತ್ತೆ, ಎರಡಕ್ಷರ ಆವೃತದ ಒಳಗೆ ಬಂದಿರತ್ತೆ, ಇನ್ ಮೂರಕ್ಷರ ಎಡಪಿಗೆ ಹೋಗುತ್ತೆ.

0: ಇಲ್ಲಿ ಇವರಾಜೇಂದ್ರುಡುವಿಂದ ಹಾಡೋಣ.
1: ಸರಿ.
0: ಎಕುವೈನ ಲಂಚ ಮಿಚ್ಚಿನ ಅಲ್ಲಿ ಸೇರಿಸ್ಬೇಕು. ಲಂಚ ಮಿಚ್ಚಿನ ಬೇರೆ ಬೇರೆ ಮಾಡಬಾರದು.
1: ಲಂಚ ಮಿಚ್ಚಿನ
0: ಅಲ್ಲಿ ಸೇರಿಸ್ಬೇಕು.

0: ನಾಲ್ಕನೇ ಸಂಗತಿ ಹೇಳಬೇಕು.
1: ನಮಸ್ಕಾರ ಮೇಡಮ್.
0: ನಮಸ್ಕಾರ.
2: ಅಮೃತ ಗುರುಕುಲ ಸಂಗೀತ ಪಾಠ ಕೇಳಿದಿರಿ. ಹೇಳಿಕೊಟ್ಟವರು ಡಿ ಶಶಿಕಲಾ, ಭಾಗವಹಿಸಿದ್ದವರು ಪದ್ಮಶ್ರೀ ಬಾಲಾಜಿ. ಈ ಕಾರ್ಯಕ್ರಮದ ಮುಂದುವರೆದ ಭಾಗ ನಾಳೆ ಇದೇ ಸಮಯಕ್ಕೆ ಪ್ರಸಾರವಾಗಲಿದೆ. ಈ ಕಾರ್ಯಕ್ರಮ ಬೆಂಗಳೂರು ಆಕಾಶವಾಣಿ ಕೇಂದ್ರದ ಕೊಡುಗೆ.

0: ಇದು ಆಕಾಶವಾಣಿಯ ಭಾರತೀಯ ಶಾಸ್ತ್ರೀಯ ಸಂಗೀತ ವಾಹಿನಿ ಅಮೃತವರ್ಷಿಣಿ ಎಫ್ಎಂ ಕಂಪನಾಂಕ 100.1 ಮೆಗಾಹರ್ಟ್ಸ್ಗಳು. ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ರಾಜೇಂದ್ರ ಕುಲಕರ್ಣಿ ಅವರ ಬಾನ್ಸುರಿ ವಾದನ ಕೇಳುವಿರಿ. ರಾಗ್ ಭಿನ್ನ ಷಡ್ಜ್.
1: ಲಿಸನ್ ಟು ಹಿಂದೂಸ್ತಾನಿ ಫ್ಲೂಟ್ ರೆಸೈಟಲ್ ಬೈ ಶ್ರೀ ರಾಜೇಂದ್ರ ಕುಲಕರ್ಣಿ. ರಾಗ್ ಭಿನ್ನ

0: ರಾಜೇಂದ್ರ ಕುಲಕರ್ಣಿ ಅವರ ಬಾನ್ಸುರಿ ವಾದನ ಕೇಳಿದಿರಿ. ತಬಲಾ ಸಹಕಾರ ನೀಡಿದವರು ಬಿಎ ನಂದಿನಿಕರ್. ಈ ಕಾರ್ಯಕ್ರಮ ಆಕಾಶವಾಣಿ ಧಾರವಾಡ ಕೇಂದ್ರದ ಕೊಡುಗೆ.
1: ಯು ಆರ್ ಲಿಸ್ನಿಂಗ್ ಟು ಫ್ಲೂಟ್ ರಿಸೈಟಲ್ ಬೈ ಶ್ರೀ ರಾಜೇಂದ್ರ ಕುಲಕರ್ಣಿ. ಹಿ ವಾಸ್ ಅಕಂಪನಿಡ್ ಆನ್ ತಬಲಾ ಬೈ ಶ್ರೀ ಬಿಎ ನಂದಿನಿಕರ್. ದಿಸ್ ಪ್ರೋಗ್ರಾಮ್ ವಾಸ್ ಕಾಂಟ್ರಿಬ್ಯೂಟೆಡ್ ಬೈ ಆಕಾಶವಾಣಿ ಧಾರವಾಡ್. ಎನಿ ಟೈಮ್ ಇಂಡಿಯನ್ ಮ್ಯೂಸಿಕ್.

0: ಇದು ಆಕಾಶವಾಣಿಯ ಭಾರತೀಯ ಶಾಸ್ತ್ರೀಯ ಸಂಗೀತ ವಾಹಿನಿ ಅಮೃತವರ್ಷಿಣಿ ಎಫ್ಎಂ ಕಂಪನಾಂಕ 100.1 ಮೆಗಾಹರ್ಟ್ಸ್ಗಳು. ಇಂದಿನ ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಅಪೂರ್ವ ಕೃಷ್ಣ ಅವರಿಂದ ವಯಲಿನ್ ವಾದನವನ್ನು ಕೇಳುವಿರಿ. ಇವರಿಗೆ ಪಕ್ಕವಾದ್ಯದಲ್ಲಿ ಮೃದಂಗ ಸಹಕಾರ ನೀಡಿದ್ದಾರೆ ಕೆಯು ಜಯಚಂದ್ರರಾವ್ ಹಾಗೂ ಖಂಜರ ಸಹಕಾರ ಸುನಾದ್ ಆನೂರ್ ಅವರಿಂದ. ಕಾರ್ಯಕ್ರಮದ ಆರಂಭದಲ್ಲಿ ಅಪೂರ್ವ ಕೃಷ್ಣ ಅವರು ಪ್ರಸ್ತುತಪಡಿಸುತ್ತಾರೆ ಗರ್ಭಪುರಿವಾಸರ್ ಅವರ ಕೃತಿ ಕೊನೆಯಾಡ ತರಮ. ವಕುಳಾಭರಣರಾಗ ಆದಿತಾಳದಲ್ಲಿ ನಿಬದ್ಧವಾಗಿದೆ.
1: Welcome to today's Carnatic Classical Music Program. Dear listeners, in today's program we bring you violin recital by Apurva Krishna. She is accompanied on mridangam by Shri K. U. Jayachandra Rao and on khanjira by Shri Sunad Anur. To begin with, Koniyada Tarama, a composition of Garbhapurivasa in rag Vakulabharanam set to Adithal.

0: ಇನೀಗ ಕೇಳೋಣ ದ್ವಿಜಾವಂತಿ ರಾಗ ಆದಿತಾಳದಲ್ಲಿ ಮುತ್ತುಸ್ವಾಮಿ ದೀಕ್ಷಿತರ ಕೃತಿ ಅಖಿಲಾಂಡೇಶ್ವರಿ.
1: ಯು ವಿಲ್ ನೌ ಲಿಸನ್ ಟು ಅಖಿಲಾಂಡೇಶ್ವರಿ, ಅ ಕಾಂಪೋಸಿಷನ್ ಆಫ್ ಮುತ್ತುಸ್ವಾಮಿ ದೀಕ್ಷಿತರ್ ಇನ್ ರಾಗ್ ದ್ವಿಜಾವಂತಿ ಸೆಟ್ ಟು ಆದಿತಾಳ್.

0: ಪ್ರಿಯ ಶ್ರೋತೃಗಳೇ, ಅಪೂರ್ವ ಕೃಷ್ಣ ಅವರಿಂದ ವಯಲಿನ್ ವಾದನವನ್ನು ಆಲಿಸುತ್ತಿರುವಿರಿ. ಇವರಿಗೆ ಪಕ್ಕವಾದ್ಯ ಸಹಕಾರದಲ್ಲಿ ಮೃದಂಗ ಕೆಯು ಜಯಚಂದ್ರರಾವ್, ಖಂಜಿರ ಸುನಾದ್ ಆನೂರ್ ಅವರು. ಕಾರ್ಯಕ್ರಮವನ್ನು ಮುಂದುವರೆಸುತ್ತಾ ಇನ್ನೀಗ ಕೇಳಿ ನಿನ್ನುವಿನ. ಪೂರ್ವಿ ಕಲ್ಯಾಣಿ ರಾಗ ಮಿಶ್ರ ಛಾಪು ತಾಳದಲ್ಲಿ ಶ್ಯಾಮ ಶಾಸ್ತ್ರಿಗಳ ಕೃತಿ.
1: Dear listeners, you are listening to violin recital by Apurva Krishna.
2: She is accompanied on mridangam by Shri K.U. Jayachandra Rao and on khanjira by Shri Sunad Anur.
1: Now, continuing the program,
2: Shrimati Apurva Krishna will now present Ninnu Vina, a composition of Shyama Shastri in rag Purvi Kalyani set to Mishra Chaputal.

0: ಕಾರ್ಯಕ್ರಮದ ಕೊನೆಯಲ್ಲಿ ಕೇಳೋಣ ಪುರಂದರದಾಸರ ರಚನೆ ರಾಮ ಮಂತ್ರವ ಜಪಿಸು. ಜೋನ್ಪುರಿ ರಾಗ ಆದಿತಾಳದಲ್ಲಿ ನಿಬದ್ಧವಾಗಿದೆ.
1: ಅಪೂರ್ವ ಕೃಷ್ಣ ಕನ್ಕ್ಲೂಡ್ಸ್ ಹರ್ ವಯಲಿನ್ ರಿಸೈಟಲ್ ವಿತ್ ಅ ಕಂಪೋಸಿಷನ್ ಆಫ್ ಪುರಂದರದಾಸ
2: ರಾಮ ಮಂತ್ರವ ಜಪಿಸೋ ಇನ್ ರಾಗ್ ಜೋನ್ಪುರಿ ಸೆಟ್ ಟು ಆದಿತಾಳ್.

0: ಇದುವರೆಗೆ ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಅಪೂರ್ವ ಕೃಷ್ಣ ಅವರಿಂದ ವಯೋಲಿನ್ ವಾದನ ಕೇಳಿದಿರಿ. ಇವರಿಗೆ ಪಕ್ಕವಾದ್ಯ ಸಹಕಾರ ನೀಡಿದವರು ಮೃದಂಗ ಕೆಯು ಜಯಚಂದ್ರರಾವ್ ಹಾಗೂ ಖಂಜಿರ ಸುನಾದ್ ಆನೂರವರು. ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ.
1: In today's program, you just heard violin recital by Apurva Krishna. She was accompanied on mridangam by Shri K.U. Jayachandra Rao and on Khanjira by Shri Sunad Anur. This program is a contribution of All India Radio Bengaluru, Faragam 24/7, anytime.
0: Idu Akashavaniya Bharatiya Shastriya Sangeeta Vahini, Amruta Varshini, FM Kampananka, 100.1 MHz Kalu. ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಜಿತೇಂದ್ರ ಅಭಿಷೇಕಿ ಅವರ ಗಾಯನ ಕೇಳುವಿರಿ. ರಾಗ್ ಸ್ವಾನಂದಿ, ಖಯಾಲ್ ವಿಲಂಬಿತ್ ಏಕ್ತಾಲ್ ಜಿಯರ ಮಾನತನಾಹಿ, ಧೃತ್ ತೀನ್ ತಾಲ್ ಜೀನಾ ಮಾನೋ ಮೋರಿ.
2: ಲಿಸನ್ ಟು ಹಿಂದೂಸ್ತಾನಿ ವೋಕಲ್ ರಿಸೈಟಲ್ ಬೈ ಪಂಡಿತ್ ಜಿತೇಂದ್ರ ಅಭಿಷೇಕಿ. ರಾಗ್ ಸ್ವಾನಂದಿ, ಖಯಾಲ್ ವಿಲಂಬಿತ್ ಏಕ್ತಾಲ್ ಜಿಯರ ಮಾನತನಾಹಿ, ಧೃತ್ ತೀನ್ ತಾಲ್ ಜೀನಾ ಮಾನೋ ಮೋರಿ.

0: ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಜಿತೇಂದ್ರ ಅಭಿಷೇಕಿ ಅವರ ಗಾಯನ ಕೇಳುತ್ತಿರುವಿರಿ. ಪಕ್ಕವಾದದಲ್ಲಿ ತಬಲಾ ಸಹಕಾರದಲ್ಲಿ ನಂದಕುಮಾರ್ ಪರ್ವತ್ಕರ್, ಹಾರ್ಮೋನಿಯಂ ಪಂಡಿತ್ ವೆಂಕಟೇಶ್ ಗೋಡ್ಖಿಂಡಿ. ಕಾರ್ಯಕ್ರಮವನ್ನು ಮುಂದುವರಿಸುತ್ತಾ ಇನ್ನೀಗ ರಾಗ್ ಜಿ ಲವ್, ಖಯಾಲ್ ವಿಲಂಬಿತ್ ತೀನ್ತಾಲ್ ತಬ್ ತು ಜಂಗ್ ಸಮಾನ್, ಧೃತ್ತೀನ್ತಾಲ್ ದರಸು ಬಿನ್ನು ಸುನೋ.
1: ಯು ಆರ್ ಲಿಸ್ನಿಂಗ್ ಟು ವೋಕಲ್ ರಿಸೈಟಲ್ ಬೈ ಪಂಡಿತ್ ಜಿತೇಂದ್ರ ಅಭಿಷೇಕಿ. ಹಿ ಈಸ್ ಅಕಂಪನಿಡ್ ಆನ್ ತಬಲಾ ಬೈ ಶ್ರೀ ನಂದಕುಮಾರ್ ಪರ್ವತ್ಕರ್, ಹಾರ್ಮೋನಿಯಂ ಬೈ ಶ್ರೀ ವೆಂಕಟೇಶ್ ಗೋಡ್ಖಿಂಡಿ. ಕಂಟಿನ್ಯೂಯಿಂಗ್ ದಿ ಕಾನ್ಸರ್ಟ್ ನೌ ಲಿಸನ್ ಟು ರಾಗ್ ಝೀಲಫ್, ಖ್ಯಾಲ್ ವಿಲಂಬಿತ್ ತೀನ್ತಾಲ್ ತಬ್ ತು ಜಂಗ್ ಸಮಾನ್, ಧೃತ್ ತೀನ್ತಾಲ್ ದರಸ ಬಿನ್ನು ಸುನೋ.

0: ಇದುವರೆಗೆ ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಜಿತೇಂದ್ರ ಅಭಿಷೇಕಿ ಅವರ ಗಾಯನ ಕೇಳಿದಿರಿ. ಪಕ್ಕವಾದ್ಯದಲ್ಲಿ ತಬಲಾ ಸಹಕಾರ ನೀಡಿದವರು ನಂದಕುಮಾರ್ ಪರ್ವತ್ಕರ್, ಹಾರ್ಮೋನಿಯಂ ಪಂಡಿತ್ ವೆಂಕಟೇಶ್ ಗೋಡ್ಖಿಂಡಿ. ಈ ಕಾರ್ಯಕ್ರಮ ಆಕಾಶವಾಣಿ ಧಾರವಾಡ ಕೇಂದ್ರದ ಕೊಡುಗೆ.
1: ಯು ಆರ್ ಲಿಸ್ನಿಂಗ್ ಟು ವೋಕಲ್ ರೆಸೈಟಲ್ ಬೈ ಪಂಡಿತ್ ಜಿತೇಂದ್ರ ಅಭಿಷೇಕಿ. ಹಿ ವಾಸ್ ಅಕಂಪನಿಡ್ ಆನ್ ತಬಲಾ ಬೈ ಶ್ರೀ ನಂದಕುಮಾರ್ ಪರ್ವತ್ಕರ್, ಹಾರ್ಮೋನಿಯಂ ಬೈ ಶ್ರೀ ವೆಂಕಟೇಶ್ ಗೋಡ್ಖಿಂಡಿ. This program was contributed by Akashvani Dharwad, Anytime Indian Music.

0: ಇದು ಆಕಾಶವಾಣಿಯ ಭಾರತೀಯ ಶಾಸ್ತ್ರೀಯ ಸಂಗೀತ ವಾಹಿನಿ ಅಮೃತವರ್ಷಿಣಿ ಎಫ್ಎಂ ಕಂಪನಾಂಕ 100.1 ಮೆಗಾಹರ್ಟ್ಸ್ಗಳು.
1: ಇಂದಿನ ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಸಂಗೀತ ಪ್ರಿಯರೇ, ಇಂದಿನ ಕಾರ್ಯಕ್ರಮದಲ್ಲಿ ಕೇಳಿ ಯು ಶ್ರೀನಿವಾಸ್ ಅವರಿಂದ ಮ್ಯಾಂಡೋಲಿನ್ ವಾದನ, ವೈಲಿನ್ ಸಹಕಾರದಲ್ಲಿ ಎ ಕನ್ಯಾಕುಮಾರಿ, ಮೃದಂಗ ಶ್ರೀಮುಷ್ಣಂ ಬಿ ರಾಜಾರಾವ್, ಖಂಜಿರ ಎಚ್ ಬಿ ರಾಮಾಚಾರ್. ಮೊದಲಿಗೆ ಕನ್ನಡ ರಾಗದ ವರ್ಣ ಆದಿತಾಳದಲ್ಲಿದೆ. Welcome to today's Carnatic Classical Music Program. Dear listeners, in today's program we bring you mandolin recital by U. Srinivas. He is accompanied on the violin by A. Kanyakumari on the mrudangam, Srimushnam V. Rajarao on the khanjira, H. P. Ramachar. To begin with, Varna set to Kannada Raga, Adithala.

ಮುತುಸ್ವಾಮಿ ದೀಕ್ಷಿತರ ರಚನೆ ಗೌಳರಾಗ ಮಿಶ್ರ ಚಾಪುತಾಳದಲ್ಲಿದೆ ಶ್ರೀ ಮಹಾಗಣಪತಿ. ರಿಟನ್ ಬೈ ಮುತ್ತುಸ್ವಾಮಿ ದೀಕ್ಷಿತರ್, ಸೆಟ್ ಗೌಳರಾಗ ಮಿಶ್ರ ಚಾಪುತಾಳ.

ಕಾಲಹರಣ ಮೇಲರ ಹರೆ ಶುದ್ಧ ಸಾವಿದಿರಾಗ ರೂಪಕ ತಾಳದಲ್ಲಿ ತ್ಯಾಗರಾಜರ ರಚನೆ. ಕಾಲಹರಣ ಮೇಲರ ಹರೆ ಸೆಟ್ ಶುದ್ಧ ಸಾವಿದಿರಾಗ ರೂಪಕ ತಾಳ ರಿಟನ್ ಬೈ ತ್ಯಾಗರಾಜ.

ಯು ಶ್ರೀನಿವಾಸ್ ಅವರಿಂದ ಮ್ಯಾಂಡೋಲಿನ್ ವಾದನ ಆಲಿಸುತ್ತಿದ್ದೀರಿ. ವೈನಿನ್ ಸಹಕಾರದಲ್ಲಿ ಎ ಕನ್ಯಾಕುಮಾರಿ, ಮೃದಂಗ ಶ್ರೀಮುಷ್ಣಂ ವೀರಾಜಾರಾವ್, ಖಂಜರ ಎಚ್ಬಿ ರಾಮಾಚಾರ್. ಕಾರ್ಯಕ್ರಮವನ್ನು ಮುಂದುವರಿಸುತ್ತಾ ಈಗ ತ್ಯಾಗರಾಜರ ಮತ್ತೊಂದು ರಚನೆ ಪಂತುವರಾಳಿ ರಾಗ ಆದಿತಾಳದಲ್ಲಿದೆ ರಘುವರ. Dear listeners, you are listening to Mandolin Recital by Yu Srinivas. He is accompanied on the violin by A. Kanyakumari, on the mridangam, Shrimushnam V. Rajarao, on the khanjira, H. B. Ramachar. Continuing the program, now, Raghuvara, written by Tyagaraja, set to Pantuvaraliraga, Adithala.

ಸಂಗೀತ ಪ್ರೇರಿ ಇಂದಿನ ಕಾರ್ಯಕ್ರಮದಲ್ಲಿ ಯು ಶ್ರೀನಿವಾಸ್ ಅವರ ಮ್ಯಾಂಡೋಲಿನ್ ವಾದನ ಆಲಿಸಿದರಿ. ವಯಲಿನ್ ಸಹಕಾರ ನೀಡಿದವರು ಎ ಕನ್ಯಾಕುಮಾರಿ, ಮೃದಂಗ ಶ್ರೀಮುಷ್ಣಂ ವಿ ರಾಜಾರಾವ್, ಖಂಜರ ಎಚ್ ಬಿ ರಾಮಾಚಾರ್. ಇದು ಆಕಾಶವಾಣಿ ಬೆಂಗಳೂರು ಕೇಂದ್ರದ ಪ್ರಸ್ತುತಿ. In today's program, you just heard mandolin recital by Yu Srinivas. He was accompanied on the violin by A. Kanyakumari, on the mridangam Srimushnam V. Rajarao, on the kanjira H. P. Ramachar. This program is a contribution of Akashvani Bengaluru. Anytime, Indian music.